ರೂಪರಾಗನಾರೇಖರಂಗನ ಜನಂ ಮರಣ ಬಿಹೀನ ಆದನಾಥ ಕಾದ ಪುರ ಸೂತರಂ ಕರಂ ಪ್ರಬೀನ್ ಜಂತ್ರ ಮಂತ್ರ ತಂತ್ರ ಜಾಕೋ ಆದ ಪುರಖ ಅಪಾರ ಹಸ್ತ ಕೀಟ ಬಿಖೇ ಬಸ ಸಬ ಠೋರ ಮೈ ನಿರ್ಧಾರ ಜಾತ ಪಾತನ ತಾತ ಜಾಕೋ ಮಂತ್ರ ಮಾತನ ಮಿತ್ರ ಸರ್ವ ಠೋರ ಬಿಖೇ ರಮ್ಯೋ ಜೇ